0: ಸ್ಟೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: 3B ಶಿಕ್ಷಣ ಅಸ್ಪತಾಲ್ ಟೀಚಿಂಗ್ ಹಾಸ್ಪಿಟಲ್ ಮಹಾರಾಜಗಂಜ್ ಕಾಠ್ಮಂಡೌಕಾ ವರಿಷ್ಠ ಶುಗರ್ ಥೈರಾಯ್ಡ್ ತಥಾ ಹಾರ್ಮೋನ್ ರೋಗ ವಿಶೇಷಜ್ಞ ಡಾಕ್ಟರ್ ನರೇಶ ಪರಾಜುಲಿ ಅಬ ಪೋಖರಾಮಾ ಉಪಚಾರ ಹುನೆ ಸಮಸ್ಯಾಹರು ಶುಗರ್ಕೋ ಸಮಸ್ಯಾ ಗರ್ಭಕಾಲೀನ ಮಧುಮೇಹ ಥೈರಾಯ್ಡ್ ಹಾರ್ಮೋನ್ಕೋ ಗಡಬಡಿ ಹುನೆ ನಿಸಂತಾನಪನ ಮಹಿನಾವಾರಿ ಗಡಬಡಿ ಯೋನಿಚ್ಛಾಮಾ ಕಮಿ ಹುನೆ ಮಹಿಳಾಕೋ ಶರೀರಮಾ ಅನಾವಶ್ಯಕ ರೌ ಆಉನೆ ಕಮ್ ಉಮೇರ್ಮೈ ಪ್ರೆಸರ್ ಮೋಟುಪನ ಕೊಲೆಸ್ಟ್ರೋಲ್ ಬಢ್ನೆ ಉಮೇರ ಅನುಸಾರ ಶರೀರಕೋ ಉಚಾಇ ನಬಢಿ ಉಡ್ಕೋ ಹುನೆ ವಾ ಧೇರೈ ಅಗ್ಲೋ ಹುನೆ ಬಿರಾಮೀ ಜಾಂಚ ಏಹಿ ಅಸಾರ 20 ಗತೆ ಶನಿವಾರ ಬಿಹಾನ 9 ಬಜೆ ದೇಖಿ ದಿವಸೋ 3 ಬಜೆ ಸಮ್ಮ ಸಂಪರ್ಕ ಪರಿಚಿತ ಮೆಡಿಕಲ್ ಹಾಲ್ ಪ್ರಾಲಿ ಪರಿಚಿತ ಸ್ವಾಸ್ಥ್ಯ ಕ್ಲಿನಿಕ್ ಪೋಖರಾ 4 ಗೈರಾಪಾಟನ್ ಪಾಲಿಖೆ ಚೌಕ ಸಂಪರ್ಕ 98434-0329 98028-59321-0081

0: ಪ್ರೊಫೌಂಡ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಘರ್ ಹೋಸಿಯಾ ಆಫೀಸ್, ಹೋಟೆಲ್ ಹೋಸಿಯಾ ರೆಸ್ಟೋರೆಂಟ್, ಚಿಟೋರ ಭರ್ ಪರ್ದು ಇಂಟರ್ನೆಟ್ ಸೇವಾ, ಪೋಖ್ರಾ ಇಂಟರ್ನೆಟ್, ಪೋಖ್ರಾಕ ಬ್ರಾಂಡ್, 25 ವರ್ಷಕ್ಕೂ ವಿಶ್ವಾಸ ಗತಿ ಸಹಪಾರ, 1 GBPS ಸಮ್ಮಕ ಪ್ಯಾಕೇಜ್ ಕೋಬಹಾರ, ಸ್ಟ್ರೀಮಿಂಗ್ ಗೇಮಿಂಗ್ ಕಾಮ ಹೋಸಿಯಾ ರಮಾಯಿಲೋ, ಜಾ ಸುಕೆ ಜಾವ್, ಕನೆಕ್ಷನ್ ಮಾ ಕುನೆ ಗಡಬಡಿ ಸೈನ ಢಿಲೋ, ಪೋಖ್ರಾ ಇಂಟರ್ನೆಟ್ ಸದೈ ತಪಾಯಿಕು ಸಾಥ ಮಾ, ಹಿಜೋ ಆಜ ಭೋಲಿ ಹಮಿ ಛೌ ತಪಾಯಿಕು ಬಾಟೋ ಮಾ, ಚಿಟೋ ಭರ ಪರ್ದೋ ಸುಲಭ ರ ಸಹಜ, ಪೋಖ್ರಾ ಇಂಟರ್ನೆಟ್ ತಪಾಯಿಕು ಪೈಲ ರೋಜಾಯ.
2: ತ್ರಿವಿ ಶಿಕ್ಷಣ ಅಸ್ಪತಾಲ್ ಟೀಚಿಂಗ್ ಹಾಸ್ಪಿಟಲ್ ಮಹಾರಾಜಗಂಜ್ ಕಾಠಮಂಡೌಕಾ ವರಿಷ್ಠ ಶುಗರ್ ಥೈರಾಯ್ಡ್ ತಥಾ ಹಾರ್ಮೋನ್ ರೋಗ ವಿಶೇಷಜ್ಞ ಡಾಕ್ಟರ್ ನರೇಶ ಪರಾಜುಲಿ ಅಬ ಪೋಖರಾಮಾ. ಉಪಚಾರ ಹುನೆ ಸಮಸ್ಯಾಹರು ಶುಗರ್ಕೊ ಸಮಸ್ಯಾ, ಗರ್ಭಕಾಲೀನ ಮಧುಮೇಹ, ಥೈರಾಯ್ಡ್ ಹಾರ್ಮೋನ್ಕೊ ಗಡಬಡಿ ಹುನೆ, ನಿಸಂತಾನಪನ್, ಮಹಿನಾವಾರಿ ಗಡಬಡಿ, ಯೋನಿಚ್ಛಾಮಾ ಕಮಿ ಹುನೆ, ಮಹಿಳಾಕೊ ಶರೀರಮಾ ಅನಾವಶ್ಯಕ ರೌ ಆಉನೆ, ಕಮ್ ಉಮೇರ್ಮೈ ಪ್ರೆಸರ್ ಮೋಟುಪನ್ ಕೊಲೆಸ್ಟ್ರೋಲ್ ಬಢ್ನೆ, ಉಮೇರ ಅನುಸಾರ ಶರೀರಕ್ಕೆ ಉಚಾಯಿ ನಬಡಿ, ಕುಡ್ಕೊ ಹುನೆ ವಾ ಧೇರೈ ಅಗ್ಲೊ ಹುನೆ, ಬಿರಾಮಿ ಜಾಂಚ. ಏಹಿ ಅಸಾರ 20 ಗತೆ ಶನಿವಾರ ಬಿಹಾನ 9 ಬಜೆ ದೇಖಿ ದಿವಸೋ 3 ಬಜೆ ಸಮ್ಮ. ಸಂಪರ್ಕ ಪರಿಚಿತ ಮೆಡಿಕಲ್ ಹಾಲ್ ಪ್ರಾಲಿ, ಪರಿಚಿತ ಸ್ವಾಸ್ಥ್ಯ ಕ್ಲಿನಿಕ್ ಪೋಖರಾ 4 ಗೈರಾಪಾಟನ್ ಪಾಲಿಕೆ ಚೌಕ. ಸಂಪರ್ಕ 98434-0329, 98-0829-59-321-581-871.
3: दैनिक 1 रुपया भन्दा कममै 2,30,000 सम्मको आर्थिक सुरक्षा. हजुर, ई सेवाले ल्याएको छ ई सेवा केयर प्याकेज, जसमा विभिन्न स्वास्थ्य सेवा, फिटनेस क्लिनिकहरूमा 30% सम्मको छुट, साथै रु 2,30,000 सम्मको दुर्घटना र अस्पताल भर्नामा बीमा पनि पाउनुहुनेछ. आजै ई सेवा एप भित्र रहेको ई सेवा केयर प्याकेज खरिद गरी विभिन्न फाइदाहरूको लाभ लिनुहोस्.